0: ಅವನ್ನ
1: ಅವನ್ನ
0: ಈನ
1: ಈನ
0: ಈಯನ್ನ
1: ಈಯನ್ನ
0: ಹೂನ
1: ಹೂನ
0: ಹೂವನ್ನ
1: ಹೂವನ್ನ
0: ಏನ
1: ಏನ
0: ಏಯನ್ನ
1: ಏಯನ್ನ
0: ಅಯ್ಯನ್ನ
1: ಅಯ್ಯನ್ನ
0: ಓನ
1: ಓನ
0: ಓವನ್ನ
1: ಓವನ್ನ
0: ಅವನ್ನ
1: ಅವನ್ನ
0: ಅಕ್ಕನ
1: ಅಕ್ಕನ
0: ಇಡಯಿನ ಮಾಂ
1: ಇಡಯಿನ ಮಾಂ.